0: ಹೌದು, ಲೋಗ ಅಫಯ ಇರುವ ಹೊಲೆ ಲೂಂಬೆ ಲೀಚು ನಿ ಬುಂಗಿ ಉಲು ಲೀಚಿ ಗೈ ಲರಿತಗು ಲವ್ ಲಫಿಯ ಮೊಯ್ಸೆಸ್ ಲೋಗ ಬುಂಗಿಯು ಅಬ ಲೀಜಿರು ನೆ ಹಿಪ್ತು ಮನುಫು ದೇಗ ಲುವ ಇಲಿಗ ನ್ಯೂರುವೆ ರೇ ದೇತಿ ದೆರೆಕ ದಗುಲಿದ ಲರಿತಗು ಕಮ ಹಮುಗ ಅರಿಯ ಗುಲಿಯ ಲು ಬುಂಗಿ ಉಲೆ ಮರಿ ಹಿಂಬೈ ಲವ್ ಲಫಿಯ ಮೊಯ್ಸೆಸ್ ಲದಗ ಫೆದು ಲೆ ಗಿರಿ ಬೈ ಲುವೆ ಇರು ಎಸೆಫುರುನಿ ಅಬ ಲೋನ ಹ ಅಬ ಹಿಚಗುವೆ ತುಬೆ ನಿರ್ಹಾಬ ಇಸ್ರಾಯೇಲಿನ ಲವ್ ಹಿತ್ ಲು ದಾಮೆ ಲಾ ಲೆ ಲಾಸುಗುರು ಆಂಗಲಿ ಲೆ ಲಾನಿನ ಔವೆನಿ ಮಾಫರು ಲಾಮಗ ನಿಯಾಬ ಹಾಗಿರಿ ಮಾ ಇಸ್ರಾಯೇಲಿನ ಲದಗ ಹಫಿಯ ಇಸ್ರಾಯೇಲಿನ ಸುಗು ಹಮುತಿ ಬರಾನ ಫುನಾತಿ ಐಬುಗೈನ ಕಮ ಹಮುಗ ಮು ಅಲೆ ಮಾ ಬೈತ್ ದಾಂತಿ ಲೆ ಹಬು ಸೆ ರೂಬ ಎಹಿಪ್ತ ನ ಲುಂಗಿಯೆ ಹಾಸುಗುರು ಕೈ ಹಗಿಯ ಅಬ ಲದೋರು ಗುದು ನ ಹಾವು ಅಬ ಹಾನ್ಯಾರದಗು ಲವ್ ಹಫಿಯ ಇಸ್ರಾಯೇಲಿನ ಲೋಗು ಬುಂಗಿಯು ಅಬ ಹೈಬುಗು ಗೆಯೆಗೋ ಲಾವು ಲುಬಾರಿಯರು ಉಬುರುಗು ಹೇರಿಕೋ ಸಾಗ್ ಬಿನಾಫು ಲೋಗು ಸೆದುವೇಯು ಅಬ ಲೈಗುವುದು ಲೌಬ ಲುಬಾರಿಯರು ಉಬುರುಗು ಲಿಗಿ ಲೋಗು ತಫಿಯ ರಾಬು ತೊಮೆಹ ಹೋರು ಮೋವೆ ತುಬೈ ಉವರ ಹಮ ಹಾ ಮಗಾ ಬದಿಬಾಯಿ ಲದುಗ ತರಮುದಿನಿಯ ಅರಿಯ ಹತಿಯ ಇಸ್ರಾಯೇಲಿನ ತೂಬಿ ಕಬ ಹಮುಗ ಕಾತಿ ನರಿಯಕ್ ಲೋಗೋ ಬೈದಾನು ಲು ನಬುರು ಹ ಲೋಗು ಹೆದಿಯೋ ಬರಕ್ ಸಾನ್ಸೋ ಹೆಫುತೆ ದವಿದಿ ಸಾಮುಯೇಲಿ ಲುಮ ಹವಾಗು ಪ್ರೊಫೆತಗು ಲಹಫಿಯೆ ಗಾಯಿತಿಯ ಬುರಿ ಫುಲಸು ಅಗುಮ ದಿಹ ಹಗಿಯ ಬುಯ್ದು ರೆಸಿಬಿ ಹಮೈಲೆ ಫ್ರಮ ಸೆಲುಬೈ ಬುಯಿಂಗಿಯು ಹೋಂ ದರುಲು ಮುತಿ ಬುಯಿಂಗಿಯು ಹಯುಮ ಲಿಯು ಹವೈ ನೆಗುತಿಯ ವಾತು ಗೆಮೆತಿ ಹನೇರಿ ಮೆತ್ ಸೇಫುತಿಯ ಲೋಯಿ ಹಫರ ಒಗು ಹಿಲಗು ಬೈ ತಾವು ಎಫೆಂ ಅಬ ಹೇರೆದು ಆ ಮೇರೆ ಬೈ ನ್ಯೂ ಬುಯ್ತಿಯ ಲು ಗಬಫು ಬೈ ಲಾ ಉರಿ ಬುರುಗು ಅಬ ಹಗಂಯರುಗು ನಿಯ ಹಗನಿ ನ್ಯೈಯನು ಉರಿಯ ಸರಗದ ವತಿಯ ಹದು ಹೆಣು ಲಿದಾಗೆ ಔವೆನಿ ಹೋಂ ಅಯ್ಯಹೆಗಿಯ ಹಿಬಿರಿ ಹಿಲಗುವತಿಯ ಲೇದ ಲುವೇರಿಯ ಸುಫುರಿಯುನಿ ಮಹತಿಯ ಹೀಗಿರವಗದು ನೀವು ಲುಗಯರ ಬೈಲ ಹಾಗು ಯುಗು ಲಿದೊ ಅಬ ಇಬ್ಬಗರಿಲೆ ಬುಯ್ತಿ ಮಾತಿ ಹಿಬಿರಿ ಆಫಗತಿಯ ಲೆಹೆರ ಹೋಂ ಹಾವು ಅಬ ಇಚೂನಿ ಅಗಿರವಗುನಿ ಲವ್ ಗಿರಿಂಗ್ರಿ ಲುಮ ಅದರು ನಿ ಫುರಿಸು ಆಫರವಗುವತಿಯ ಲವ್ ದೂಬು ಅಸಿರ ಹೋವತಿಯ ಹಮಿದ ಹಾಮಗುವ ಆಫರವಗುವತಿಯ ತಾವ ಎಫೆಂ ರೇದೈತಿಯ ಐಬುಗ ಯಹಾದಿಗು ದರುಗು ಹೌವಗುವ ಲಾರುಗು ಹೌರ ಮುದು ಲುಮ ಹೌರ ಗಾಬರ ಉದೆಮೆ ತಿಯ ಮೇಹ ನಿಧಿಹರಿ ತಿಯ ಮೇಹ ಔಸೆರು ಹಗಿಯ ಉರಿಬ ಮದಿನ ಲುಮುತಿಯ ಮೇಹ ಉಬ ಉಗ್ರಿಗಿಯ ಬುರಿ ಬುಯ್ತಿಯ ಹಗಿಯ ಐಬುಗ ಯಾದುಗು ಹಾಯ ಮೇಹ ಲೇದಾಂಬುರಿ ಫುಲಸು ಮಗ ಇರವತ್ ಆರಾಬು ಲೇದಾಂಬುರಿ ಲಗದಾಬುಗೆ ದೂಬು ವೈನಮುತಿ ಲುಮ ಲೀದಾಂಬುರಿ ಹೂಯುಲೆ ಮೂವರುಗುತ್ ಸು ಹಗಿಯ ಲವ್ ಸು ಬುಯ್ದುಲ ಅಫಿಯ ನಿಲೆ ಹಾವಾಗು ಬೊಯ್ ಲಿಗಿಬುಗೆ ಬುಯಿಂಗಿಯು ಮೆರೆಸಿ ಬಿರು ಹಮುತಿ ಲೆ ಮೇಹ ಫುರಮ ಸೆವಾ ಅಲಿಬೊಯ್ ಲದುಗ ಅರಾ ಸೆಲಿಬುಗ ಬುಯಿಂಗಿಯು ಅಬ ಕಾತಿ ಬುಯ್ತಿ ಮಾತಿ ವೋಂ ಲು ಲೀದಾರುಗುಬಲ್ಲ ಅಬ ವಾಮ ಅಬುಯ್ದುಲ ಸು ಸುಯಿನ ಗುಬೆ
1: Hebreos capítulo 13.
0: ಹಿಂಸಿ ಯೋಗ ಮೇಮೆ ಹುಮಾ ಹುಮಗು ಕೈಸಿ ಇಬಿರಿಗು ಮಬುಲೈದ ಹುಮೈ ಲು ಹೆಬೆಲಾಗದನಿಯ ಅಚಿಲು ರೀತಿಯ ಹೂಬಿಯು ಲ ಉಗುಂದನಿ ಸರಗು ಹಾನ್ಯ ಗಿರಿಗಿಯ ರೂಹಣ್ಯ ಉಬರ ಹೋಂ ಅಂಗೆಲೆಗು ಲವ್ ಹದಗುನಿ ಕಾತೈಲೆ ಇಬಿದಿಯು ಹೋಂ ಹರಿತಗ ಹುಮಾ ಹವಗು ಅದ ರೀತಿಯ ಕೈಸಿ ಕುಬೈರಿಗು ಹಮು ಗಗಿಯ ಹದ ರುಯ ಲ ಹಾಮ ಹರಿತಗ ಹುಮಾ ಹವಗು ಹ ಅಸುಫ್ರಿ ಬಾಣ್ಯ ಕಮ ಹಮುಗ ಹಸುಫ್ರಿಯ ಉವರ ಹಾಮ ಇನೆ ಬೆಲ್ಲ ಮರಿಯ ಹೂ ಸುಂಗುಬೈ ಲೂತಿಗಿಯೆ ಹಗುಫುಲಿರು ಉಮರಿಗು ಹಾಮಗುವಲ್ಲಾವು ಊವರನಿ ಲುಗುಂದು ಲಗುಸೆರಗದುಬಣ್ಯ ನೀಯೆ ಬುಂಗಿಯು ಹಾ ಅಗಮರಿದು ತಿಯ ಮಮರಿಯ ದೂಂಗ ಹಾಮ ಹಾ ಅಗಬರ ಹಬಾಣ್ಯ ಮೀಚಿಗ ಹುಮೈ ಹಿಂಸಿ ಹಬು ಲೋಗು ಸೈನ್ಸು ಗುಂದ ಹುಮ ಲಾವು ಲೇ ಹೂಮತ್ ಲುಗುಂದು ಲೀಚುಗುಬೈ ಬುಂಗಿಯು ಲೇ ಹೆಮೆಗೆ ಇರುಬೈ ಹೂ ಅರಿಯ ಗಾಲಿ ಕೈಯರಾತಿ ಲುಬೈತಿ ವರಿಯಗು ಲವ್ ಅಫಿಯನಿ
2: ನಬೂರೆ ಮಬೂಂಗಿ ವಿತರೆ ಗುಬಾಲೆನೆ ಮನುಫು ದಬದಿನ ಕಬತಿ ಗಯರ ಹಮಾಗರಿ ಅದಗನಾವು
0: ಹರಿತ ಗೋಹುಮಾ ಹವಾಗು ಹಾ ಅದುಂ ದೆ ಬಾಲು ಹಾ ಪುರಿಚೆ ಬಾಲಿ ಲುಗನು ತೆ ಬುಂಗಿ ಹು ಸಮಿನ ಹುಮಾ ಲುಬುಗುರ ಇದಲಿಯ ಲಾ ಮೆಹ ಅಬಗರಿ ಆನಿ ಆಜಿ ಹುಮೈ ಅಫಿಯೆ ಮಸಾಸಿ ರಗೂತಿ ಲಿಗಬುರಿ ಹೆಸು ಕ್ರಿಸ್ತ ಲಿಗಿಯ ಮೇಮೆ ಗುಣ್ಯಾರು ಉಗುಣ್ಯೆ ಲುಮಾ ಸುಂ ಮೇಯೆ ದಗೋಗದ ಹುಮಾ ಹೂಂಗುವ ಲೂ ಆಮು ಲೂ ಯರಿ ಅರುಫುದಾನಿ ಬುಯ್ತಿ ಮಾತಿ ಲೂ ತೆರೆಸಿ ಬಿರು ವವನಿ ಏರೆ ಲವ್ ಲೀಸಿ ಹಬು ಬುಯಿಂಗಿಯು ಮಾಮ ಲಾವು ವಗುಫುಲಿರು ಲವ್ ಲೂರು ದುಬುರಿ ಲೋಗುತ್ ಏಗಿನಿ ಏಚು ನಿಲಿಗಿಯ ಮಿಯ ಬುಯ್ತಿ ಲೂ ಲದ್ದಿಗೆ ಬಲ ಬುಯ್ತಿ ಹೋಂ ಹಾ ಅಫಲರು ಬಲಿ ಸಿಯತಿ ಗಫನ ಹಮ ಫಾದಿರಿಗು ಹಾ ಎಸೆರಿವಿ ದೂಬಣ್ಯ tida hatem pulu huriyul lida agen ada karagadun ile ichugu beluagu wa nilatar. Belugu dalumuti hafadine huriyo le inyutuma bay hata anima alugu lidon flasu sandu timati. Barilei ada karagaduni luagu figo. Ahenti hagubu anima aluhagia baugu ditu ikiampu agay lagudu. Itala linya ginye baugu di loyu burugu lowe hesusu lula chibuni wafigon laulita guanare. Kaimo luboiti lung hesusu baugu di tuwe kiampu agay. Asufuru reina unabuguni logu liri keisi la sufuriru wawagu. Lida uba ule uwati niyaba uburugu wama le adura roti lusunda. Walu hanye uburugu le lumbo nyihi badi wala lari gen ibagari le. Ligia lunti lubai wichugu etengi uni lubu ingi sunga da lida ange Hesu Kristo. Etengi uni ligia luu yeri bai atakara gudini le labuse rubai buingi wamagi. Ruwama lubai ti uweri guni lun lao wayuma. Mabule itahuma hadugini le buiti bai. Luma lun hafare iruni humati hada haa mibihi bai. Lugundu ligia burikata ile au bai lagunda rabuingi. Kakamba ti huma hon haa arufuta habanya hun. Derege kwa huma hungu wa hon. Lugundu hagia oni kirubaru huwani. Ani keisi hasubu diruni gasu haguseru ligibu ge buingyu logu honi girunu. Hocha huma lun metera gudun humani hawadige mari lugundu mabui dubwe hamuga ginye lira hon. Afuri ida huma lu buingyu wa wagu. Choru wa muti logu daragi lanyu linya lan waritagon. Kei busien wabwe buidu lan wawuseru lida sunkate. Amuri hatina huma luhayumara gulu buingyu lunga yara abayla nidi arihang madisa. Ayumara guatina lungu buingyu lelani nandarangilo lenginye asara gudubali wabure me Hesu Kristo lidange oweni hauniri mudun le weri timabwe le achoro rubali lidara do buingyu laulita. Lungu luadik maridu hida lida sunkate lidange Hesu Kristo lunga yara abayla hadugni lugunda weri guni lungu Kristo lun sunda itrala niduhinu ayumura guati na lun heresi biruni dimurele aburhana albe hun tida murusungara dato nasubu diragudu nyeginye hun logu furiha lila waduhe timoteo furisu gugi ahinyubu ifrese nanugubu numagwa damele nidi arihon mabu iganinya hon sun tabu tiguligilisi luma hon sun ibiri waduhinyu lida wafinye mabu igahanya italia na hun binelo buingyo sunhuguya itrala.
1: Santiago capítulo 2.
3: Niduhinyu kaisi hugia la grigia ha afinye banyalagu wabure me Hesu Kristu le weri gubai mon lumuti amula hanugu aba grigi hawe hibiri. Kaibri hamagalu lebeluru aba vuguri lidon hadamuri laubagu golu tumadogu finutu. Belu lige ginye aba gudeme titau dogo huchecheru. Aho etenira lule finu bea daira gubuidu lun hariengu lun.
4: Nyuruba ya lida ubaru ubuiti.
3: Hariengu lule gudeme bei.
4: Bugu ya redi ibarara. O nyuruba ya muwarugu nyuruga bugenu gudu.
3: Hanugunya aba gurige amu luele aba. Ani hagusera gudunya lau luriba aritaguni. Niduhu nyuhinsi etenu agamba humekatele. Aniwo diralanya bungiu hagudeme banyalida ubole lurisi hama lida hafinye. Lugie heresi biruni arui hani leframa se lubai hon hahinsi habobanyalu. Ahi tihuguya, ruhu mutia gudeme tia lido busiganu. Mama funage risi tia ha vuriba behoseranu, ani baruhu mahu aduru heina ligibu gionlurudu. Mama funage hagia adimure habanya vuriba logu liri Kristu, le inebe behun, le umbai hedere gerago hungwa. Ahi naru ni lubai luagu gufuli humani linyu agi lurudu kaisi tariyegu nilereru bungiu.
5: Hisi ala girige bile di bungu, ke bisi ango bungu.
3: Buiti haduga. Ahi mama lubai aba lau hanugu ni esungu rigia, hadugu nya figo. Durugu ahumuti li lurudu bungiu. Lugundu ahi agufuli ra aba girige lau sun lurudu, igira lagunfuli ru aba lida gen. Gaduru nti luagu ladura aguni sun luguma di lurudu. Lugundu bungiu memele ariyegu bai.
6: Magaba rahaba.
3: Arinya gatiginya.
6: Mafa rahaba.
3: Ahin lubai timadugu grigi agaba rahani. Gama lumon, afa rahati. Midi tilaule lubai bilurudu. Huguya luti hadimureha. agabri da hugie me kai silunti hagusira gudu lau luru dule seferu baliwa loi lubafu figo. Ha, magude me habu banyahon amu, magude me habu begien bungi hon lida me veyu lani na guseruni. Ain hagude me habu banya, buidu be hafri du lida me lidani a guseruni. Niduhenyo, kasa hula laringu grigie logo afin la, ahin madugu ni kata lu larufuduni. Gayara tifunage la salbaruni afin ni ligia. Kai hamuga gwento, anihe aba iduhi uguri ovuri emegi ruti dugu lumaigini. Laringa aba hidage lu,
4: Buidu la lidi bu. Darugu wa babaugwa, hobu yeme.
3: En michu lumuti lele mege rubailun. Kage hula lira. Itera lila susire du luma fieni. Ahi marufu du hama grigia lau kate ile hadigbe. Afieni labu gwarugu itera lia ke aba kate hilali. Hafuga nihe bearinya guti.
4: Buguya afieni bu. Au waduga numuti le buidu bu.
3: Au warinya gati nalui duhe iligia.
4: Arufu da baiti ba finye nu bogu din loi buiti le badugubai. Narufu da ime na finye bu lau buiti le nadugubai.
3: Afinye te bulogu aba regunye la bungyo. Buiti baduga. Gamalumun afinye te gie mafie nu lagulira. Adada garahagia lau anufu de loi. Mahati bu ba finye ru, ibidio go tau buge le. Logu hilanyu lia la finye grigie ahi marufu du la lau le ladugbe. Resibi lumuti bungyo Abrahamu le wagusha. Kaisi richagwa tiligipu ke luagu le la dugbe dan le laharu bay luye be lafaruni isaku le liru hilagu bay kaisi adagara giduni. Ariha bali luagu arufu dalani Abrahamu lafinye laukate le la dugbe. Ani nyimbuiti lafinye lu dayaru bay la laukate le la dugbe. Itara lien lagufliru le burungwa njibaitida le reru bungiu.
5: Afinye timeha Abrahamu luagu bungiu. Aba labahu du kaisi bukiri richagwa ti.
3: Nyariya wagua tilogo Abrahamu lumada bungi. Ariya humali lubaiti luagu richagwa labu giri luagu buiti le la dugbe. Ani mama regu luagu la finye. Ligie meme meha asusere dubai tuura abu. Tohoru lida dan le siguhalbe. Resibi lumutu bungi ukaisi richagwa tulogu kate le ta dugbe dan meha le tarufu dine tafinye lautaramu dine luna gulegu hoswe. Aba tidire gunia luha giri budu lida gen amu uma. Itra ke hilanyu lia la ugubu ahi uwa tubai uwani lida. Hilanyu liye gine hafinye ahi marufu duhuma laukate buitile hadugbe.
1: Santiago, capítulo 3.
3: Niduhinyo, mulu muti anyahi la saragu hida ichagu tenhongu arufu da tieme lereru bungyo. Lugundu subudi humali logu deregu da timaba ila wagusiru wagudun. Wagele arufu da habe. Sun wagea charatiwa. Ahyanihi lube aba grigia masharuti lida lela ringubay. Aba wugiri buitile gumuti ligia. Legie gayara bay labuguru ni sun lugubo. Talewichu gufurenu luagu hayuma gabayu lu hagambu niwa gayara ti wabuguru ni sun hagubo. Ariha humo buriginye uguni. Lausun weina muta ani here buritigaraba lile ada habaru. Abugura lumutu abuguru tu laaba liruru simunu lenyehi lumutu labusera. Itara tia ginye mwanyenye. Aba katu nyuru tu. Gamalumu gayara ti tadugu saragu kate weina muti. La murusu watu gemeti gayarati lagu du aba umi buarabu. Itera tia mwenye ke aba watu gemeti. Aba ubu lani na wuribani. Lida nyo wagubu ane afuru hatumuti wuribani wada. Gudatumuti wabagari ke watu gemeti ile mafio gati ginyati. Gayarati la masuru wuguri sun hawuye rinima luguganyiti. Dunuru, heve, ama anima lubaranahana. Ani adagalali, gamalumon uwati ni aba amasuru tuwanyenye. Aba vuribani tugeto migira guagu debu tungwa, ani buitia lau peisi nile gafarahati. Tau meme wanyenye wadimure habuiti luagu wagu shibungiu. Tau gie vinye raguanya grigi hale negebe mbungiu la dugnia. Lida ge meme aba iyumu lafuri da bini runi iluma inye raguni. Niduhenyu, mulu muti itera la katile. Gayara tifunage lafuri duduna bimeti iluma duna gifiti lida ge aba meme lise seduna. Gayara tisata gindu aba tidibu igu faluma. Odi gayara titagindu tidibu bebe igu. Siati geti lafri duduna bimeti luma duna basu ati lidage aba meme lise seduna. Aya nihi lubui aba shutau hida. Gufaranda ligia arufu dale lau lubui du loseru. La una buguni le lichu gubei lichu lau lum. Gama lumon aya nihi lubui gimugo tida hanigi. Ani hadugu ni kate lau harita guhuagu guanragu. Mon lumuti lubui ti hanangu hungu wa lagu lichu hau. Lugundu iyeni lira. Mama ligelu uyeri be lichu au le nyumbu be luma gebungiu. Aba lichu au le lani na ubo ulira. lilani na hasami na grigia.